ಈ ಫರ್ಮಾಯಿಷ ಈದ್ಗಾ ಕಾಲೋನಿ ಕಾನ್ಪುರ ಉತ್ತರ ಪ್ರದೇಶ ಸಿ. ವಿವಿಧ ಭಾರತಿ ಸಿ ಆಪ್ ಸುನ್ ರಹೇ ಹೇ ಅಪ್ನೇ ಹೀ ಪಸಂದೀದಾ ಗೀತೋ ಕಾ ಕಾರ್ಯಕ್ರಮ ಮನ್ ಚಾಹೇಗೀ.